ಪ್ರೊಸೆಸ್ ಆಧುನಿಕ ಗೀತಟಿ ಶುಣಂತು ನಿಜಾಂಕ ರಚನೆರು ಕಂಠದಾನ ಕರಿಛಂತಿ ಶಾಂತಿರಾಜ ಖೋಸಲಾ।